ಆಕರ್ಷಣೆ ಆಗುತ್ತದೆ. ಶಾಲಿಕ ತವಕಿದು ತಿನ್ನಿ ಶಾಲಿನಿ ಹೋಗಿ ಬಂದೆ. ತಿನ್ನಿಸ ಒಂದು ಪುಯೋನ ಕನವನು ತುಮ್ನುಕ್ ಬಿಸಾ ಎಬ ರೆಟ್ ಸಿಯರ್ ತ್ರಿಪುರ ಸ್ಟೇಟ್ ಕೌನ್ಸಿಲ್ ಸೈನ್ಸ್ ಟೆಕ್ನಾಲಜಿ ಬಯಲಜಿ ಜಾಕ್ ಒಪ್ಪಂದವು ತಿ ತುಮ್ನುಕ್ ಕನವನು ಸಿರೈರೋಕ್ ನೋ ಸಿನಿ ಥಿನಾಂಗ್ ಅ ಕೊಕ್ ಬೊತಮರಗೈ ಹಾಗೆ ಕನಬೈದಿ ತುಮ್ನುಕ್ ಬಿಸಾಬ ಸಿರೈರೋಕ್ ನೋ ಚಿನಿ ಥಿನಾಂಗ್.